ಜಟಲ ಸಜ್ಜೆ ಸರ್ವಂಗ ತಾತ ಸರ್ವಂಗ ಯಾತ ಸರ್ವಂಗ ಪ್ರಾಣಂಗ ಸರ್ವಂತ್ರಾಣಂಗ ಸರ್ವಂ ಭುಕ್ತ ಸರ್ವಂ